ಅವರಿ ಹರಿಬ್ಲಿವಲು ಹುರಿಯಾನಿ ಯಾವ ಹಾಕ್ ಮನೆಗಳು ಹೇಯ ಫಿಯಲ್ಲ ಮುರುಟಿ ಕಮ ಗಾವ್ ಮುಗುಟಿ ಆಕೆ ನೆಹೆ ಅರೆ ಕ್ವಾಲ ಮಸಿಲಿಯಾ ಅಸನ್ ಪಾವಲ ಹಾ ಬಿನಾ ಪಿನಾ ಏನಾ ಯಾಡು ಮ ಕನ್ವೆನ್ಷನ್ ಸೆಂಟರ್.